ಗುಳಾದೆ ನಮ್ ಗಲ್ಲಿ ನನ್ನ ವಲ್ ಬಿತ್ತಿಲಿ ರಾಯಲ್ ಮೆಕಾಡೆಗೆ ಒಂದು ಟಿಕೆಟ್ ಇಲ್ಲ ಕ್ಲಾಸ್ ಒಳಗೆ ಹಂಗೋ ಹಿಂಗೋ ತಳ್ಳಿ ಮುಗಿಸ್ತೇನೆ ಬಿ ಕೊನೆ ಕೆಲ್ಸ ಇಲ್ಲ ಬರ್ಕಾಲಿ ಕೈ ಓದಿದ್ ಮುಗಿತಲ್ಲ ಇನ್ನೇನು ಮುಂದೆ ಹಿಂಗೆಲ್ಲ ಉರಿತಿ ತಿಂದೆ ಆರು ಕುಯಿಲ್ಲ ಮುರುಕು ಇಲ್ಲಿಲ್ಲ.